ನನ್ನ ಗುಂಡನ ಅಲಕ ಪಶ್ಮ ಅಗ್ರ ತ್ರೈ ಪ್ರತಿ ಕಂಬ ಕರತರ ಕಿರಿ ಕೈಲಾಶ ಶಿಖರ ಕರ ತ್ರಿಶೂಲ ದಾರಿ